0: ಇಂತಹ ಸ್ಪೆಸಿಫ್ ಅವಸರ ಎಸ್ ಎಲ್ ಐ ಸಿ ಲೈಫ್ ಜೀವಿತ ರಕ್ಷಣ ಒಪ್ಪು ಹಿಮಿಯನ್ ಟೈಮಿರುವ ಸೆವೆಂತ್ ಬೋನಸ್ ಪ್ರತಿಲಾಭೆ ಅಗಯ ರುಪಯಾ ಕೋಟಿ ಎಕ್ದಾಸ್ ಹಾರಸೆ ಹಟ ಇಕ್ಮವಾಯಿ ಶ್ರೀಲಂಕಾ ಇನ್ಶೂರೆನ್ಸ್ ಲೈಫ್ ಬಿಯಕುಮಿನ್ ಮವಕುಮಿನ್
1: ಬಿಗ್ ಬಿಗ್ ದಿನುಮಾಯಿ ಬೊನ್ನಂಜಾ ಬೊನ್ನಂಜಾ
2: ಸತಿಪತಾ ಸ್ಕೂಟರ್ ದಿನಪತಾ ಸ್ಮಾರ್ಟ್ ಫೋನ್ ಬಿಗ್ ರೇಸ್ ಸರ್ಹೋ ಬಿಗ್ ಲೈಟ್ ಅವಲ ಅತಿ ಎಸ್ ಕೋಡ್ ಡಾಂಕಿಯ
3: විශ්වාසය ආරක්ෂාව සහ ඉහළම ප්‍රතිලාභ සමගින් කමර්ෂල් බැංකුවේ ස්ථාවර තැන්පතු සඳහා 10.5% දක්වා ඉහළ පොලියක්. ඒ වගේම කම්බැංක් ඩිජිටල් හෝ ෆ්ලෑෂ් පරහා ආරම්භ කරන තැන්පතු සඳහා 0.25% අමතර පොලියක්. වැඩි විස්තර සඳහා 13.16 අමතන්න.